0: ವಾಚಕೋ ನರೇಂದ್ರ ದತ್ತ ಸೇಮವಾಲಃ. ಆದೌ ಮುಖ್ಯವಾರ್ತಾಃ. ರಾಷ್ಟ್ರಪತಿನಾ ದ್ರೌಪದಿ ಮುರ್ಮು ವರ್ಯಯ ಪ್ರೋಕ್ತಂ ಯತ್ ಶಿಕ್ಷಾ ಸಶಕ್ತೀಕರಣಸ್ಯ ಮಹತ್ವಪೂರ್ಣಂ ಸಾಧನಂ ವಿದ್ಯತೆ ಅಪಿ ಚ ವಾಸ್ತವಿಕ ವಿಕಾಸಃ ತದೈವ ಸಮ್ಯಕ್ ರೂಪೇಣ ಪ್ರಾಪ್ಸ್ಯತೆ ಯದಾ ಸಮಾಜಸ್ಯ ಸರ್ವೇ ಏವ ಪಕ್ಷಾಃ ಸಾಮಾಜಿಕೇನ ಆರ್ಥಿಕೇನ ಶೈಕ್ಷಿಕೇನ ಚ ರೂಪೇಣ ವಿಕಸಿತಾಃ ಭವಿಷ್ಯಂತಿ. ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಇತ್ಯನೇನ ವಿಗತ ಮಾಸೆ 23.20 ಅರ್ಬುದರೂಪ್ಯಕಾಣಾಂ ಆದಾನ ಪ್ರದಾನ ವಿಷಯಕಂ ಶಿಖರಂ ಸಮಾವಾಪ್ತಂ. ಕೇಂದ್ರ ಸರ್ವಕಾರೇಣ ಆವೃಜನ ನಿಯಮೇ ನಿರ್ಗತಾಯಾಃ ಅಧಿಸೂಚನಾಯಾಃ ಅನುಸಾರಂ ಅಧುನಾ 80-100 ದಿನಾನಿ ಯಾವತ್ ಆಗಮ್ಯಮಾನಾಃ ವೈದೇಶಿಕಾಃ ಯದಿ ಸ್ವಕೀಯಂ ಪ್ರವಾಸ ಸಮಯಂ ವರ್ಧಯಿತುಂ ಇಚ್ಛಂತಿ ತರ್ಹಿ ತೇಭ್ಯ ಆವೃಜನಾವಧೇ ಸಮಾಪ್ತಿಪೂರ್ವಂ ಏವ ಪಂಜೀಕರಣಂ ಅನಿವಾರ್ಯಮಸ್ತಿ. ಭಾರತಸ್ಯ ಮುಖ್ಯ ನ್ಯಾಯಾಧೀಶಃ ನ್ಯಾಯಮೂರ್ತಿಃ ಸೂರ್ಯಕಾಂತಃ ಇತ್ಯಸೌ ಅದ್ಯ ಸರ್ವೋಚ್ಚ ನ್ಯಾಯಾಲಯಸ್ಯ ಪಂಚ ನ್ಯಾಯಾಧೀಶೇಭ್ಯ ಪದಸ್ಯ ಶಪಥವಚನಂ ಪ್ರಾಯಚ್ಛತ್. ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶಾನಾಂ ಸಂಖ್ಯಾ ಸಮೇಧ್ಯ 38 ಸಂಜಾತಾ. ಅಪಿ ಚ ವಿಜ್ಞಾನ ಪ್ರೌದ್ಯೋಗಿಕಿ ಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಗ ಜರ್ಮನಿ ದೇಶಸ್ಯ ಥುರಿಂಗಿಯಾ ಇತ್ಯಸ್ಯ ಮಂತ್ರಿ ರಾಷ್ಟ್ರಪತಿ ಚ ಮಾರಿಯೋ ವೋಗ್ಟ್ ಇತ್ಯಸೌ ಚ ಅದ್ಯ ನವದೆಹಲ್ಯಾಂ ಕ್ವಾಂಟಮ್ ಸಂಚಾರಸ್ಯ ಫೋಟೋನಿಕ್ಸ್ ಇತ್ಯಸ್ಯ ಉದ್ಯೋಗ ನೇತೃತ್ವ ಭೂತಸ್ಯ ಡೀಪ್ಟೆಕ್ ಸಹಯೋಗಸ್ಯ ಚ ವಿಷಯ ಚರ್ಚಿತವಂತೌ. ಅಥ ವಾರ್ತಾಃ ವಿಸ್ತರೇಣ. ರಾಷ್ಟ್ರಪತಿನಾ ದ್ರೌಪದಿ ಮುರ್ಮುವರ್ಯಯ ಪ್ರೋಕ್ತಂ ಯತ್ ಶಿಕ್ಷಾ ಸಶಕ್ತೀಕರಣಸ್ಯ ಮಹತ್ವಪೂರ್ಣಂ ಸಾಧನಂ ವಿದ್ಯತೆ. ಶಿಕ್ಷಾ ಏವ ಜನಾನ್ ಆತ್ಮನಿರ್ಭರಂ ಜಾಗರೂಕಃ ಸಕ್ಷಮಶ್ಚ ಕಾರಯತಿ. ಅದ್ಯ ನವದಿಲ್ಯಾಂ ಅಸೌ ಜನಜಾತೀಯ ಛಾತ್ರವೃತ್ತಿ ಲಾಭಾರ್ಥಿನಃ ಸಂಬೋಧಯತಿ ಸ್ಮ. ಅಸ್ಮಿನ್ ಅವಸರೆ ಸಾ ಪ್ರೋಕ್ತವತಿ ಯತ್ ವಾಸ್ತವಿಕ ವಿಕಾಸಃ ತದೈವ ಸಮ್ಯಗ ರೂಪೇಣ ಪ್ರಾಪ್ಸ್ಯತೆ ಯದಾ ಸಮಾಜಸ್ಯ ಸರ್ವೇ ಏವ ಪಕ್ಷಾಃ ಸಾಮಾಜಿಕೇನ ಆರ್ಥಿಕೇನ ಶೈಕ್ಷಿಕೇನ ಚ ರೂಪೇಣ ವಿಕಸಿತಾಃ ಭವಿಷ್ಯಂತಿ.
1: ಜುಬಾ ಹಮಾರಿ ರಾಷ್ಟ್ರ ಕಿ ಶಕ್ತಿ ಆಶಾ ಔರ್ ಉಜ್ವಲ ಭವಿಷ್ಯ ಕಿ ಪ್ರತೀಕ ಹೈ. ಮೇರಿ ಸಭಿ ಜುಬಾಓಂ ವಿಶೇಷಕರ ಜನಜಾತಿಯ ಸಮುದಾಯ ಕೆ ಜುಬಾಓಂ ಸೆ ಅನುರೋಧ ಹೈ ಕಿ ಉನ್ಹೇ ಆಪ್ನೇ ಜೋಡೋಂ ಔರ್ ಆಪ್ನೇ ಲೋಗೋಂ ಕೋ ನಹೀಂ ಭೂಲ್ನಾ ಚಾಹಿಯೆ. ಜುಬಾ ಶಕ್ತಿ ವಿರಾಸತ್ ಪರ್ ಗರ್ವ ಕರ್ತೆ ಹುಯೆ ಆಧುನಿಕ ಶಿಕ್ಷಾ ಔರ್ ತಕ್ನಿಕೋ ಕೆ ಬಲ್ ಪರ್ ಆಗೇ ಬಢೆ ತಬ್ ಸಶಕ್ತ ಸಮೃದ್ಧ ಔರ್ ಆತ್ಮನಿರ್ಭರ ಭಾರತ ಕಾ ನಿರ್ಮಾಣ ಹೋಗಾ.
0: ಸಾ ರೇಖಾಂಕಿತವತಿ ಯತ್ ಸರ್ವಕಾರಸ್ಯ ಛಾತ್ರವೃತ್ತಿ ಯೋಜನೆಯಾ ಜನಜಾತಿವರ್ಗೇಭ್ಯ ಉಚ್ಚ ಶಿಕ್ಷಾಯಾಃ ಅವಸರಾಣಾಂ ಚ ಆದಾನೇನ ಪ್ರದಾನೇನ ತೇಷಾಂ ಜೀವನಂ ಪರಿವರ್ತಿತಂ. ದ್ರೌಪದಿ ಮುರ್ಮುವರ್ಯಾ ಅಕಥಯತ್ ಯತ್ ಭಾರತೆ ಪ್ರತಿಭಾಸಂಪನ್ನಾನಾಂ ನೈಯುನ್ಯಂ ನ ಅಸ್ತಿ ಅಪಿತು ತೇಷಾಂ ಅಭಿಜ್ಞಾನಂ ಪೋಷಣಂ ತೇಭ್ಯ ಉಚಿತ ಮಾರ್ಗದರ್ಶನ ಪ್ರದಾನಂ ಚ ಆವಶ್ಯಕಮಸ್ತಿ.
1: भारत सरकार जनजातीय समुदाय के युवाओं को आगे बढ़ाने के लिए अनेक योजनाओं के माध्यम से निरंतर प्रयास कर रहे हैं. छात्रवृत्ति योजना केवल आर्थिक सहायता नहीं है, ये युवाओं के सपनों को पंख देने का माध्यम है. ये उन युवाओं के जीवन में नई संभावनाओं का द्वार खोलती है, जिनमें प्रतिभा तो होती ही है परंतु संसाधनों का अभाव उन्हें आगे बढ़ने रोकता. लेकिन मुझे ये जानकर प्रसन्नता हुई कि अपने से अनेक युवाओं ने विभिन्न ಕ್ಷೇತ್ರ ಉಚ್ಚ ಶಿಕ್ಷಾ ಪ್ರಾಪ್ತ.
0: ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಇತ್ಯನೇನ ವಿಗತ ಮಾಸೆ 23.20 ಅರ್ಬುದರೂಪ್ಯಕಾಣಾಂ ಆದಾನ ಪ್ರದಾನ ವಿಷಯಕಂ ಶಿಖರಂ ಸಮಾವಾಪ್ತಂ. ವಿತ್ತೀಯ ಸೇವಾ ವಿಭಾಗ ಸಾರ್ವಜನಿಕ ಸಂದೇಶ ಮಾಧ್ಯಮೇ ಲಿಖಿತೆ ಸಂದೇಶೆ ಡಿಜಿಟಲ್ ಇತಿ ರೂಪೇಣ ಧನಾದಾನ ಪ್ರದಾನ ಸ್ವೀಕರ್ತುಂ ನಾಗರಿಕಾನ್ ಪ್ರತಿ ಆಭಾರಂ ವ್ಯಕ್ತೀಕೃತವಾನ್. ಅವಧೇಯಂ ಯತ್ UPI ಇತ್ಯೇತತ್ ಪ್ರಕಲ್ಪಂ ವಿಶ್ವಸ್ಯ ಸರ್ವೋಚ್ಚತ್ವೇನ ರಿಯಲ್ ಟೈಮ್ ಪೇಮೆಂಟ್ ಇತಿ ಪ್ರಕಲ್ಪ ರೂಪೇಣ ಸಮದ್ಭೂತಮಸ್ತಿ ಯತ್ ದೇಶಸ್ಯ ಡಿಜಿಟಲ್ ಅರ್ಥವ್ಯವಸ್ಥಾಯಾಃ ಆಧಾರಃ ವರ್ತತೆ. ಕೇಂದ್ರ ಸರ್ವಕಾರೇಣ ಆವ್ರಜನ ನಿಯಮೇ ವಿದೇಶ ನಿಯಮೇಷು ಚ ಸಂಶೋಧನಂ ಅಧಿಸೂಚಿತಮಸ್ತಿ. ನಿಯಮಾನುಸಾರಂ ಭಾರತೆ 80-100 ದಿನಾನಿ ಯಾವತ್ ಆಗಮ್ಯಮಾನಾಃ ವೈದೇಶಿಕಾಃ ಯದಿ ಸ್ವಕೀಯಂ ಪ್ರವಾಸ ಸಮಯಂ ವರ್ಧಯಿತುಂ ಇಚ್ಛಂತಿ ತರ್ಹಿ ತೇಭ್ಯ ಆವ್ರಜನಾವಧೇ ಸಮಾಪ್ತಿ ಪೂರ್ವಮೇವ ಪಂಜೀಕರಣಂ ಅನಿವಾರ್ಯಮಸ್ತಿ. ಇತಃ ಪೂರ್ವಂ 80-100 ದಿನಾನಾಂ ಅವಧೇ ಸಮಾಪ್ತ್ಯಾನಂತರಂ 14 ದಿನಾಭ್ಯಂತರಂ ಪಂಜೀಕರಣಂ ಆವಶ್ಯಕಮಾಸೀತ್. ಗೃಹಮಂತ್ರಾಲಯೇನ ಆವ್ರಜನ್ ವಿದೇಶಿ ನಿಯಮಃ ಇತ್ಯೇಷಾ ಅಧಿಸೂಚನಾ ನಿರ್ಗತಾಸ್ತಿ. ಯಸ್ಯಾಂ ಆವ್ರಜನ್ ವಿದೇಶಿ ನಿಯಮಃ ಇತ್ಯಸ್ಯಾಂತರ್ಗತಂ ಪಂಜೀಕರಣ ಸೀಮಾಯಾಂ